0: ಬಿ ಟೈಮ್ ಎಂಗೇಜ್ ಎಂಗೇಜ್ ಎಂಗೇಜ್.
1: ಗುಡ್ ಮಾರ್ನಿಂಗ್ ಡಾಕ್ಟರ್. ಯಾಪನ ಪೇಷಂಟ್ ಅಡ್ಮಿಟ್ ಕರ್ನಾಜಿ.
0: ಪೇಷಂಟ್ ಗಿಡಾರ.
1: ಓ ಬಸ್ ಸ್ಟ್ಯಾಂಡ್ ಪೇಜಿ ಬಸ್
0: ಸ್ಟ್ಯಾಂಡ್. ಓ ಬಸ್ ಸ್ಟ್ಯಾಂಡ್ ಪರ್ ಒಟ್ಟು ಪೇಷಂಟ್ ಕಷ್ಟ.
1: ಬಸ್ ಕಿ ಕ್ಯೂ ಮೇ ಥಾ ಜಿ. ಬಸ್ ಆಯಾ ಕಂಡಕ್ಟರ್ ಬೋಲಾ ಏಕ್ ಆದ್ಮಿ ಏಕ್ ಆದ್ಮಿ. ಹಮ್ ಉಸ್ಕೋ ರಿಕ್ವೆಸ್ಟ್ ಕರ್ತಾ. ಬಸ್ ಸ್ಟಾರ್ಟ್ ಹೋಗಿ ಅಜಿ.
0: ಕಿತ್ನಾ ಬಟ್ಟಲ್ ಹೋಗ.
1: ಸಿಕ್ಸ್
0: ಓನ್ಲಿ ಸಿಕ್ಸ್.
1: ಸಬ್ಕಾ ಸರ್ ಡಾಟರ್ ಹೈ ಡಾಟರ್. ಹಮಾರಾ ಫ್ರೆಂಡ್ ಬೋಲ್ತಾ ಉಮೀದ್ ಪೆ ದುನಿಯಾ ಕಾಯಮ್.
0: ದೆನ್ ದೆನ್
1: ಎವರಿ ಟೈಮ್ ಲಡ್ಕಾ ಕಾ ಉಮೀದ್ ಮೇ ಸಿಕ್ಸ್ ಡಾಟರ್ ಆ ಗಯಾ ಡಾಕ್ಟರ್.
0: ಓ ಸಾಟ್ವಾ ಕೆ ವಾಸ್ತೆ ತು ಮೀಟರ್ ಆಯಾ.
1: ಅಯ್ಯೋ ಇದರ್ ತೋ ಲಡ್ಕೆ ಕೆ ವಾಸ್ತೆ ಆಯಾ ಜಿ.
0: ಅರೇ ಇದರ್ ಕೋಯ್ ಗ್ಯಾರಂಟಿ ಲಡ್ಕೆ ಕೆ ಬಾಬಾ.
1: ಯಾಪಕಾ ಮೆಟರ್ನಿಟಿ ಹೋಮ್ ತೋ ಟಾಪ್ ಡಾಕ್ಟರ್ ಟಾಪ್.
0: ಬಸ್ ಬಸ್ ಕಾಯ್ ಕೋ ಮಸ್ಕಾ ಲಗಾ.
1: ಮಸ್ಕಾ ನಹೀ ಡಾಕ್ಟರ್. ಆಪುನ್ ಸ್ಟೆಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಕಾ ಆದ್ಮಿ. ಶಹರ್ ಕೆ ಸಾರೆ ಮೆಟರ್ನಿಟಿ ಹೋಮ್ ಕಾ ಡೇಟಾ ಕಲೆಕ್ಟ್ ಕಿಯಾ ಜಿ. ಲಡ್ಕೆ ಕಾ ಟಾಪ್ ಎವರೇಜ್ ಆಪಕೆ ಮೆಟರ್ನಿಟಿ ಹೋಮ್ ಕಾ ಜಿ.
0: ಕ್ಯಾ ಮಗಜ್ ಮಾರಿ. ಜೆಂಟಲ್ಮೆನ್ ಹಮಾರಾ ಇಧರ್ ಕೋಯ್ ಬೆಡ್ ಬನ್ ಖಾಲಿ ನಹೀ ಹೋ ಕೋಯ್ ಸ್ಟಾಪ್ ಪಲ್ ನಹೀ.
1: ಪ್ಲೀಸ್ ಡಾಕ್ಟರ್ ಆಪುನ್ ಕೋ ಸಾತ್ವಾ ಡಾಟರ್ ನಹೀ ಮಾಂಗ್ತಾ.
0: ಬೋಲಾ ನಾ ಖಾಲಿ ಪೀಲಿ ಮಗಜ್ ಮಾರಿ ನಹೀ ಮಾಂಗ್ತಾ ಬಾಬಾ. ಸಂಜಾ ದೂಸರಿ ಜಗಹ ಜಾಓ.
1: ಅಯ್ಯ ದೂಸರಾ ಜಗಹ ಹೋತಾ ಜಿ ತೋ ಇಧರ್ ಕಾಯ್ ಕೋ ಆತಾ ಡಾಕ್ಟರ್ ಜಿ.
0: ಮೈ ಗಾಡ್ ಜೋಸೆಫ್ ಜೋಸೆಫ್
1: ಜಿ
0: ಹಟಾಓ ಹಟಾಓ ಇಸ್ ಮಗಜ್ ಮಾರಿ ಕೋ ಯಹಾನ್ ಸೇ ಹಟಾಓ ಬಾಬಾ.
1: ಅಯ್ಯೋ ಆಪ್ಕೋ ಆಪ್ ಹಮ್ಕೋ ಮಗಜ್ ಮಾರಿ ಬೋಲ್ತಾ ಜಿ.
2: ತೋ ತುಮ್ಕೋ ಮಗಜ್ ಕಾ ಟಾನಿಕ್ ಬೋಲಾ ಜಿ.
1: ಯಾ ಯಾ ದೇಖೋ ಹಮ್ ಬಡಾ ಖರಾಬ್ ಆದ್ಮಿ.
2: ದೇಖೋ ಹಾಂ ಭೀ ಅಚ್ಚಾ ಆದ್ಮಿ ನಹೀ ಹೈ.
1: ದೇಖೋ ದೇಖೋ ಮೇರೆ ಕೋ ಹಾಥ್ ನಹೀ ಲಗಾನೆ ಕಾ. ಮೈ ತುಮ್ಕೋ ಮಾರೇಗಾ. ತುಮ್ಕೋ ಛೋಡೇಗಾ ನಹೀ. ಹಮ್ ಬಹುತ್ ಖರಾಬ್ ಆದ್ಮಿ.
2: ಬಾರ್
1: ತುಮ್ ಫೈನಲ್ ಬೋಲತಾ. ಹಮಾರಾ ಪೇಷಂಟ್ ಕೋ ಅಡ್ಮಿಟ್ ನಹೀ ಕರನಾ.
2: ಅರೇ ಬೋಲಾನಾ ನಹೀ ಕರೇಗಾ.
1: ಠೀಕ್ ಹೈ ಠೀಕ್ ಬಾತ್ ಹೈ. ಹಮ್ ಇಧರ್ ಸ್ಟ್ರೈಕ್ ಕರೇಗಾ. ಅಡ್ಮಿಟ್ ನಹೀ ಕರೇಗಾ ತೋ ಸ್ಟ್ರೈಕ್ ಕರೇಗಾ. ಅಭಿ ಹಮಾರಾ ವೈಫ್ ಆ ಜಾಯೇಂಗಾ.
2: ಚಲೋ
1: ಸಿಕ್ಸ್ ಡಾಟರ್ ಆ ಜಾಯೇಂಗಾ. ಹಮ್ ಗೇರಾವ್ ಕರೇಗಾ. ಡಾಕ್ಟರ್ ಇಧರ್ ಹಮ್ ಗೇರಾವ್ ಹಮ್ ಜಾಯೇಗಾ.
2: ಚಲೋ ಬಾಹರ್ ಚಲೋ ಚಲೋ.
0: हेलो ये इस डॉक्टर पालना वाला. ओ डॉक्टर गंजू कांग्रेचुलेशन फॉर व्हाट. ओ बाबा या बेबी. क्या दोनों बाबा यानी बेबी बेबी यानी बाबा. माय गॉड बाबा यानी बेबी बेबी यानी बाबा. जोसेफ पानी पानी लो बेबी यानी बाबा दोनों बाबा बाबा. 走走走走